ನೇರಂಚಿ ಮಕ್ಕಳ ಕಮ್ತಿಲ ಮಕ್ಕೂ ಮಾರರು ಸೆವರೆನ ಎಲ್ಲ ನಹಲವನ್ನು ಬುಯ್ ಅನಿವೊಲು ಇಲ್ಲಿ ಹೆಮ್ಮೆ ಲುಕು ಲುಕು ಎಲ್ಲ ಯನ್ನ ಉಯಿಲಿ ಎಂಬ ತೆಕ್ಕು ಅಹುನಿ ಮುಯ್ ಚನ್ನೆ ನಿಸ್ತಾ ಎನ್ ಸಿ